0: ದಿವೇಶ್ ವರ್ಮಹದೇವ ಕೀ ಜಯ ಹಿಂದುದಾಮ ಸಮರತ್ ಸತ್ಗುರು ಸ್ವಾಮಿ ಮಾಧವರಾಂಶಿ ಭಗವಾನ್ ಕೀ ಜಯ ವಿಶ್ವ ಗುರು ಮಹಾಮಂಡಲೇಶ್ವರ ಸ್ವಾಮಿ ಮಹೇಶ್ವರ ರಾಂಜಿ ಯೋಗಿ ರಾಜ ಕೀ ಜಯ ಸತ್ಯ ಸನಾತನ
1: ಧರ್ಮ ಕೀ ಜಯ
0: ಆಜ್ ಕೀ ಆನಂದ ಕೀ ಜಯ
1: ಟುಡೇ ಇಸ್ ಓನ್ಲಿ ಲಿಟಲ್ ವಿಚ್ ವಾಸ್ ನಾಟ್ ಟು ಡೂ little bit some from me, but very big was the very nice bhajans from this our sisters. They were very good singing, and I think tomorrow or day after tomorrow I will make very nice introduction of this bhajan. Was very nice. So today is all right, very hot and very cold. And both side, all the best. Hari Om, Deep Narayan Bhagwan. Dev Purishama Deva Ki, Madhvananji Bhagwan Ki, Satya Sanatan Dharma Ki, Naham Karta, Prabhu Deep Karta, Maha Prabhu Deep Karta Hi Kevalam. Hari Om.
2: Shri Vishwa Guru Parahansri Swami Maheshwaranandaji Guru Deva Ki, Jai.